ಜ್ಞಾನಮಂಜರಿಮ ಸಮರ್ಪಯ ನಮಸ್ ಅರ್ಜನಂ ಭವಬೀಜಾನಾಮರ್ಜನಂ ಸಂಪದಾನಾಂ ಶ್ರೀ ಸೀತಾರಾಮ ನಾಮ ಹರ.

ಯೋಗ ವಸಿಷ್ಠ ರಾಮಾಯಣ. ಯೋಗ ವಸಿಷ್ಠ ರಾಮಾಯಣ ನಿರ್ವಾಣ ಪ್ರಕರಣ ಉತ್ತರಾರ್ಧನ ಏಕಾಶೀಮ ಅಧ್ಯಾಯಮಾ ಕಾಲರಾತ್ರಿ ಅನೆ ಅನ ರೋಮಾಂಚಕ ನೃತ್ಯನು ವರ್ಣನ ಮಳಿಯಾವೆ. ಮಹರ್ಷಿ ವಸಿಷ್ಠೆ ಸಮಾಧಿಮ ಭಗವಾನ್ ರುದ್ರ ಸಾಥೆ ಕಾಲರಾತ್ರಿ ದೇವಿಯನು ಅತೀವ ಭೀಷಣ ನೃತ್ಯನು ದರ್ಶನ ಕರ್ಯು ಅನೆ ಪಶಿ ತೆನು ವರ್ಣನ ಭಗವಾನ್ ರಾಮಚಂದ್ರ ಸ್ವಾಮಿ ಕರ್ಯು.

ಭವನ ಜನ ಗುಣ ಗಾಮ ಭವನ ಜನ ಗುಣ ಗಾಮ ಭವನ ಜನ ಗುಣ ಗಾಮ ಭವನ ಜನ ಗುಣ ಗಾಮ ಭವನ ಜನ ಗುಣ ಗಾಮ